0: exploitation, denial of fundamental rights, and administrative oppression. We hope the international community will hold Pakistan accountable for its misdeeds and abuses.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಖತಾರ್ ದೇಶ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿತೋ ಫೋನ್ಲೋ ಮಾತಾಡಿದರು. ಆದಿವಾರಂ ಖತಾರ್ಲೋನಿ ರಾಸ್ ಲಫಾನ್ ಇಂಡಸ್ಟ್ರಿಯಲ್ ಸಿಟಿಲೋ ಜರುಗಿದ ಪ್ರಮಾದಂಲೋ ಭಾರತೀಯರು ಪ್ರಾಣಾಲು ಕೋಲ್ಪೋವಡಂ ಪಟ್ಲ ಖತಾರ್ ಅಮೀರ್ ತೀವ್ರ ಸಂತಾಪಂ ಪ್ರಕಟಿಸಿದರು. ಅಲ್ಲದೇ ಗಾಯಪಡಿನ ವಾರು ತ್ವರಗಾ ಕೋಲುಕೋವಾಲನಿ ಆಕಾಂಕ್ಷಿಸಿದರು. ಗಾಯಪಡಿನ ವಾರಿಗೆ ತ್ವರಿತಗತಿ

ಜೋಗ ಅದ್ವೈತ ದಾಸರಿ ರಾಜೇಶ್ವರ್ ಲಲಿತಾ ಅಕ್ಷರ ಬಂಡಿ ಶಿವಾಜಿ ಚಂದ್ರಕಲಾ ಸಹಸ್ರ ಜೋಗ ನರಸಯ್ಯ ಪದ್ಮ ಶ್ರೀಹರ್ಷಿಣಿ ಬಾಸ ನರೇಂದರ್ ಶ್ಯಾಮಲಾ ಭಾರತಿ ಗುಜ್ಜೇಟಿ ಆನಂದ್ ಸರೋಜಿನಿ ಶ್ರೀನಿತ ಹರಿಪ್ರಿಯ ಬಂಡಿ ಕಿಶೋರ್ ನವೀನ್ ಗೌಡ್ ವರ್ಷಿಣಿ ಚಿನ್ನಾರಿ ನರಸಯ್ಯ ಲಕ್ಷ್ಮಿ ಅದ್ವೈತ ಅಲಾಗೇ ಜೋಗಳಂಬ ಗದ್ವಾಲ ಜಿಲ್ಲಾ ಅಲಂಪುರ್ ಇಂದಿರಮ್ಮ ಕಾಲನಿ ನುಂಡಿ ದೇಶಾಮಿ ಪ್ರವೀಣ್ ನವೀನ್ ರಾಹುಲ್ ಸಂದೀಪ್ ಪ್ರದೀಪ್ ಡೇವಿಡ್ ವೆಂಕಟರಾಮುಡು ವೆಂಕಟಸ್ವಾಮಿ ದೇವರಾಜು ಲಕ್ಕಿ ವಿಕ್ಕಿ ಸರೋಜಮ್ಮ ಕೀರ್ತನ ಮಹಿಮ ಕಲ್ಯಾಣಿ ಚಿನ್ನಾರಿ ಎಸ್ತೇರಿ ಮುನೆಮ್ಮ ಚಂದ್ರಕಲ ಮೇರಮ್ಮ ನಾಗಮ್ಮ ಆನಂದಮ್ಮ ಮರಿ ವೀರಂದರಿ ಕೋರಿಕಪೈ ಅಕ್ಕ ಚೆಲ್ಲೆಲು ಚಿತ್ರಂ ನುಂಡಿ ಈ ಪಾಠ